ಗ ಮ ಗ ಸ ಮ ಗ ಸ ನಿ ದ ನಿ ಸ ಸ ಸ ಗ ಗ ಮ ಮ ದ ದ ನಿ ಮ ಮ ದ ದ ನಿ ನಿ ಸ ಸ ಗ ಮ ಮ ಗ ಗ ಸ ಸ ನಿ ನಿ ದ ದ ನಿ ನಿ ಸ